ಸರಿ ಮಾಪದ ಸರಿ ಪಮಗರಿ ಸನಿ ದ ಪಮಗರಿ ಪಮಗರಿ ಸರಿ ಮಾಪದ ಸರಿ ಪಮಗರಿ ಸನಿ ದ ಪಮಗರಿ ಪಮಗರಿ ಸರಿ ಮಾಪದ ಸರಿ ಪಮಗರಿ ಸನಿ ದ ಪಮಗರಿ ಪಮಗರಿ ಸರಿ ಮಾಪದ ಸರಿ ಪಮಗರಿ ಸನಿ ದ ಪಮಗರಿ ರಮಣ ವಿಭೋ ಕಲಯಾಮಿ ಭವಂತರಿ.